ಸಿಕ್ಸ್ವೇ ರತ್ತಂಜೆ ಒಮ್ಮೆ ನಂದಿ ಹೊಡೆದು ದಿಕ್ಕೊಮ್ಮೆ ಬರಬೇಕು ತಲ್ಲಿನ ಕಲೆ ಮೂಳೆಕ್ಕೆ ತಲೆ ಕಲ್ಲ ಆಯ್ತದ ಕತ್ರಾಲೆ ಆಗಿತ್ತು ರತ್ತಂಜೆ ಒಮ್ಮೆ ನಂದಿ ಹೊಡೆದು ದಿಕ್ಕೊಮ್ಮೆ ಮಹಿಮೆ ಪಡೆದುಕೊರೋ ದೇವರ ರಾಜ್ಯ ಕನಿ ಕೊಡುಕರವರ್ಗಳುಡೆಯದು ಎಂದು ವಾತೆಕಾಯಿ ನಂದಿ ಸಲ್ಲಿತು.